ರಾಜನ್ ಧೃತರಾಷ್ಟ್ರ ಮಹಾರಾಜ ಕೇಶವಾರ್ಜುನಯೋ ಶ್ರೀಕೃಷ್ಣಾರ್ಜುನುಲ ಯೊಕ್ಕ ಪುಣ್ಯಂ ಪವಿತ್ರಮುನ್ನೂ ಅದ್ಭುತಂ ಆಶ್ಚರ್ಯಕರಮುನ್ನೂ ಅಯಿನ ಇಮಂ ಈ ಸಂವಾದಂ ಸಂಭಾಷಣನು ಸಂಸ್ಮೃತ್ಯ ತಲಚುಕೊನಿ ಮುಹುಹು ಮಾಟಿ ಮಾಟಿಕಿ ಹೃಷ್ಯಾಮಿ ಚ ಇಪ್ಪಟಿಕೀ ಆನಂದಿಸ್ತೂನೇ ಉನ್ನಾನು.